0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ AIR ಈ ಆಪ್ನಲ್ಲಿ ಕೇಳಿ ಕನ್ನಡ ಕಸ್ತೂರಿ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ರತ್ನ ಅರ್ಚಕ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಸಂಚಿಕೆಯಲ್ಲಿ ಕೇಳಿ ವಿಶ್ವ ಕೈಮಗ್ಗ ದಿನದ ಕುರಿತಾಗಿ ವಿಶೇಷ ಸಂದರ್ಶನ ಕಾರ್ಯಕ್ರಮ ಹಾಗೂ ಚಿತ್ರಗೀತೆ. ಶ್ರೋತೃಗಳೇ, ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 7ರಂದು ಆಚರಿಸಲಾಗುತ್ತದೆ. 1905ರ ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳುವಳಿ ಸ್ಮರಣಾರ್ಥ ಭಾರತ ಸರ್ಕಾರವು 2015ರಿಂದ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತಿದೆ. ಬನ್ನಿ ಹಾಗಾದರೆ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಕೇಳೋಣ. ಸಂದರ್ಶನ ನೀಡಲಿದ್ದಾರೆ ವಿಜಯಲಕ್ಷ್ಮಿ ಬಸವ. ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳಾ ಜೋಶಿ.
1: ಸ್ನೇಹಿತರಿಗೆ ನಮಸ್ಕಾರ. ನಮ್ಮ ಸಂಸ್ಕೃತಿ ಸಾಂಪ್ರದಾಯದ ಪ್ರತೀಕ ನಮ್ಮ ಕೈಮಗ್ಗ. ನಮ್ಮ ಕೈಮಗ್ಗದ ಪರಂಪರೆ ಇಂದಿನದಲ್ಲ, ಅದು ಪುರಾತನದ್ದು, ಸನಾತನದ್ದು. ಸಾಂಪ್ರದಾಯಿಕ ನೇಕಾರರನ್ನು ಬೆಂಬಲಿಸಲು, ಸುಸ್ಥಿರ ಕೈಯಿಂದ ನೇಯ್ದ ಜವಳಿಗಳನ್ನು ಉತ್ತೇಜಿಸಲು ಈ ವಿಶಿಷ್ಟ ದಿನವನ್ನು ಆಚರಣೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ದಿನವನ್ನು ನಾವು ಯಾವ ರೀತಿ ಆಚರಿಸಿಕೊಳ್ಬೇಕು, ನಮ್ಮ ನೇಕಾರರಿಗೆ ಯಾವ ರೀತಿ ನಾವು ಪ್ರೋತ್ಸಾಹಿಸಬೇಕು ಮತ್ತು ಈ ನೇಕಾರರ ಕೈಮಗ್ಗದ ಮಹತ್ವವನ್ನು ನಾವು ಇಂದು ನಮ್ಮ ಜೊತೆಗೆ ಶ್ರೀಮತಿ ವಿಜಯಲಕ್ಷ್ಮಿ ಬಸವ ಅವರೊಂದಿಗೆ ಮಾತಾಡುತ್ತಾ ತಿಳಿಯೋಣ. ಮೇಡಮ್, ನಿಮಗೆ ಆಕಾಶವಾಣಿಯ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
2: ಧನ್ಯವಾದಗಳು ಮೇಡಮ್. ಶ್ರೋತೃಗಳಿಗೆ ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಬಸವ, ಪ್ರಿನ್ಸಿಪಾಲ್

0: ಅಪಾರಲ್ ಟ್ರೈನಿಂಗ್ ಅಂಡ್ ಡಿಸೈನ್ ಸೆಂಟರ್ ಹೈದರಾಬಾದ್. ಇದು ಹೈಟೆಕ್ ಸಿಟಿಯಲ್ಲಿ ಇರುವ ಒಂದು ತರಬೇತಿ ಕೇಂದ್ರ. ಅಂಡರ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಇನ್ಸ್ಟಿಟ್ಯೂಟ್ ಬರುತ್ತೆ. ಇಲ್ಲಿ 1 ಇಯರ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಅಂಡ್ 3 ಇಯರ್ ಡಿಗ್ರಿ ಪ್ರೋಗ್ರಾಮ್ಸ್ ಟ್ರೈನಿಂಗ್ ತರಬೇತಿ ನೀಡಲಾಗುತ್ತದೆ. ಈಗ ಸದ್ಯ ಅಡ್ಮಿಷನ್ಸ್ ಓಪನ್ ಆಗಿವೆ. ನಾನು ಎಲ್ರಿಗೆ ಅದು ಒಂದು ಆಹ್ವಾನ ಕೊಡ್ತಾ ಇದ್ದೇನೆ ಆಕಾಶವಾಣಿಯ ಮೂಲಕ.
1: ತುಂಬ ಸಂತೋಷ ಮೇಡಮ್. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಕೈಮಗ್ಗದ ಬಗ್ಗೆ, ನೇಕಾರರ ಬಗ್ಗೆ ಮತ್ತು ನಮ್ಮ ವಸ್ತ್ರಗಳ ಬಗ್ಗೆ. ಕೈಮಗ್ಗ ಅಂದ್ರೇನು? ರಾಷ್ಟ್ರೀಯ ಕೈಮಗ್ಗ ದಿನದ ಹಿನ್ನೆಲೆಯಲ್ಲಿ ಇಂದಿನ ಸಂದರ್ಭದಲ್ಲಿ ಅದರ ಪ್ರಸ್ತುತಿಯ ಕುರಿತು ವಿವರಣೆ ನೀಡ್ತೀರಾ?
0: ಕೈಮಗ್ಗ ಅದು ಹೆಸರೇ ಸೂಚಿಸುವ ಹಾಗೆ ಕೈಯಿಂದ ಅದನ್ನು ನಾವು ಚಲಾವಣೆಯಲ್ಲಿ ತರುವ ಒಂದು ಯಂತ್ರ. ಮಗ್ಗ ಅಂದರೆ ಯಂತ್ರ, ಒಂದು ಸಾಧನ. ಅದರ ಸಾಧನವೇ ಈ ಮಗ್ಗ ಅಂತ. ಈಗ ನಾವು ಹೇಳೋದು ಎಲ್ಲವೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಹೇಳ್ತೀವಲ್ಲ, ಅದೇ ಥರ ಮಗ್ಗ, ಕೈಮಗ್ಗಗಳನ್ನು ಯಾರು ನೇಕಾರರು ಅವರ ಹೊಟ್ಟೆಗಾಗಿ ಅವರು ಮಾಡ್ತಾ ಇರ್ತಾರೆ. ಇದು ಒಂದು ಉದ್ಯೋಗಾವಕಾಶವಲ್ಲದೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಜಾಗೃತಗೊಳಿಸುತ್ತಾ ಮಾಡುವ ಒಂದು ಆಚರಣೆಯಾಗಿದೆ.
1: ತುಂಬ ಚೆನ್ನಾಗಿ ಹೇಳಿದ್ರಿ. ಅಂದರೆ ನಮ್ಮ ಸಂಸ್ಕೃತಿಯ ಪ್ರತೀಕ ಕೈಮಗ್ಗ ಮತ್ತು ನಮ್ಮ ನೇಕಾರರು. ಇದು ಅನಾದಿ ಕಾಲದಿಂದಲೂ ನಾವು ಕೈಮಗ್ಗದ ಬಟ್ಟೆಗಳನ್ನು ಧರಿಸಿರುವವರಿಗೆ ಗೊತ್ತಿರುತ್ತೆ ಅದರ ಮಹತ್ವ ಏನು ಅಂತ. ಕೈಮಗ್ಗ ಅಂದರೆ ಕೇವಲ ಬಟ್ಟೆ ತಯಾರಿಸೋ ಕಲೆ ಅಲ್ಲ, ನಮ್ಮ ಪರಂಪರೆಯ ಪ್ರತೀಕ. ಭಾರತದ ಆರ್ಥಿಕತೆ ಮತ್ತು ಉದ್ಯೋಗ ಹಾಗೂ ಸಾಂಸ್ಕೃತಿಕ ಪರಂಪರೆಯಲ್ಲಿ ಕೈಮಗ್ಗದ ಕ್ಷೇತ್ರದ ಕೊಡುಗೆ ಏನು ಅಂತ ಹೇಳ್ತೀರಿ?
0: ಈಗ ಪರಂಪರಾಗತವಾಗಿ ಬಂದ ಒಂದು ಕಲೆಯಾಗಿದೆ, ಒಂದು ಕರಕುಶಲತೆ ಅಂತ ಹೇಳ್ಬೋದು ಕೈಮಗ್ಗದ್ದು. ಸುಮಾರು 5,000 ವರ್ಷಗಳಿಂದ ನಮ್ಮಲ್ಲಿ ಇದು, ಭಾರತ ದೇಶದಲ್ಲಿ ಈ ಕೈಮಗ್ಗ, ನೇಕಾರರು, ಬಟ್ಟೆ ಅಂತ ಆಗ್ತಾನೆ ಬಂದಿದೆ. ಪರಂಪರಾಗತವಾಗಿ ಅಂತ ಹೇಳೋದಾದರೆ ನಮ್ಮ ಅಜ್ಜಿಯಿಂದ ಬಂದ ಒಂದು ಕೈಮಗ್ಗದ ಸೀರೆ ನಮ್ಮ ಅಮ್ಮಗೆ ಬಂತು, ಅಲ್ಲಿಂದ ನನಗೂ ಬರುತ್ತೆ. ಅಮ್ಮ ಅಜ್ಜಿ ಆದರೂ ಸೀರೆ ಅಜ್ಜಿ ಆಗೋದಿಲ್ಲ, ಸೀರೆ ಅದು ಪರಂಪರಾಗತವಾಗಿ ನಡೀತಾನೆ ಇರುತ್ತೆ. ಆ ಥರನೂ ನಾವು ಕನೆಕ್ಟ್ ಮಾಡ್ಬೋದು. ಸುಮಾರು 5,000 ವರ್ಷದಿಂದ ಈ ಒಂದು ಕರಕುಶಲತೆ ನಡೀತಾನೆ ಇದೆ, ಅದು ಕೂಡ ಒಂದು ಪರಂಪರೆ ಅಂತ ಹೇಳ್ಬೋದು.
1: ಅಂದರೆ ಕರಕುಶಲತೆಯಲ್ಲಿ ಬದಲಾವಣೆಗಳಾಗಿವೆ, ಆದರೆ ಮೂಲಭೂತವಾದ ಕೈಮಗ್ಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಂದರೆ ವಸ್ತ್ರದಲ್ಲಿ ಬದಲಾವಣೆ ಇಲ್ಲ, ಆ ದೃಢತೆಯಲ್ಲಿ ಬದಲಾವಣೆ ಇಲ್ಲ, ಆ ಸಂಸ್ಕೃತಿಯಲ್ಲಿ ಬದಲಾವಣೆ ಇಲ್ಲ. ಕೈಮಗ್ಗ ಮತ್ತು ಯಂತ್ರದ ಮಗ್ಗದ ಬಗ್ಗೆ ಇರುವ ಪ್ರಮುಖ ವ್ಯತ್ಯಾಸಗಳು ಏನು ಅಂತ ಹೇಳ್ತೀರಿ?
0: ಈಗ ಕೈಮಗ್ಗ, ಕೈಕಾಲ್ ಮಗ್ಗ ಅಂತ ಹೇಳ್ಬೋದು ಅದನ್ನು, ಯಾಕಂದ್ರೆ ಕೈ ಎಷ್ಟು ನಡೆಯುತ್ತೆ ಅಷ್ಟೇ ಕಾಲಿಂದ ಕೂಡ ಅದು ಅಡೆಯಲ್ಪಡುತ್ತದೆ. ಅದೇ ಯಂತ್ರದ ಮಗ್ಗ ಅಂದ್ರೆ ಅಲ್ಲಿ ನಾವು ಪವರ್, ಇಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ, ಅದು ಟಕ ಟಕ ಟಕ ಅಂತ ಬಡ್ಕೊಂತ ಹೋಗ್ತಾ ಇರೋ ಒಂದು ಮಷೀನ್. ಬಟ್ ಅದೇ ಕೈಯಲ್ಲಿ ಒಂದು ಮನುಷ್ಯ ತನ್ನ ಒಂದು ಡೆಡಿಕೇಶನ್ ಇಂದ ಮಾಡ್ತಾ ಇರೋದು, ತಮ್ಮ ಕರಕುಶಲತೆ, ತಮ್ಮ ಕೌಶಲ್ಯ, ಅದು ಇನ್ವಾಲ್ವ್ಮೆಂಟ್. ಒಂದೊಂದು ದಾರ ಒಂದೊಂದು ಅದರಲ್ಲಿ ಹಾಕುವಾಗ, ನೇಯುವಾಗ ಅವನು ತನ್ನ ಆತ್ಮವನ್ನು ಅದರಲ್ಲಿ ಹಾಕಿ ನೇಯ್ತಾ ಇರುತ್ತಾನೆ. ಅದೇ ಪವರ್ ಲೂಮ್ ಅಲ್ಲಿ ಅದು ಕಂಡು ಬರೋದಿಲ್ಲ. ಅದು ತುಂಬಾನೇ ಕಮರ್ಷಿಯಲ್ ಆಗಿರೋ ಒಂದು ಸೆಕ್ಟರ್ ಅಂತ ಹೇಳ್ಬೋದು.
1: ಕೈಮಗ್ಗದಲ್ಲಿ ಕ್ವಾಲಿಟಿ ಇರುತ್ತೆ, ಅಂದ್ರೆ ಉತ್ತಮತೆ ಹೆಚ್ಚಿಗಾಗಿರುತ್ತೆ, ಕ್ವಾಂಟಿಟಿ ಕಡಿಮೆ ಇರುತ್ತೆ ಅಂತೀರಾ?
0: ಹೌದು ಹೌದು, ಕ್ವಾಲಿಟಿ ಹೇಳಬೇಕಾದ್ರೆ ಕೈಮಗ್ಗದು ಇಂಪರ್ಫೆಕ್ಷನ್ನೇ ಅದರ ಪರ್ಫೆಕ್ಷನ್ ಅಂತ ಹೇಳ್ಬೋದು. ಈಗ ನಾವು ಹೇಗೆ ಗುರುತಿಸಬೇಕು, ಇದು ಪವರ್ ಲೂಮಿಂದ ಬಂದಿರೋ ಸೀರೆ, ಇದು ಹ್ಯಾಂಡ್ಲೂಮಿನ ಸೀರೆ ಅಂತ ಅಂದ್ರೆ, ಪವರ್ ಲೂಮಿಂದ ಬಂದಿರೋದು ಇದ್ರ ತರ ಇನ್ನೊಂದಿರುತ್ತೆ, ಇದ್ರ ತರ ಇನ್ನೊಂದಿರುತ್ತೆ. ಅದೇ ಕೈಮಗ್ಗದಿಂದ ಬಂದಿರೋ ಸೀರೆ ಇದು ಇದೆ, ಸೇಮ್ ಡಿಸೈನ್, ಸೇಮ್ ಕಲರ್, ಇನ್ನೊಂದು ತಗೊಂಡು ಬನ್ನಿ ಕೊಡಿ ಅಂತಂದರೆ ಆಗೋದಿಲ್ಲ. ಯಾಕಂದರೆ ಸೇಮ್ ಇರೋಕ್ಕೆ ಸಾಧ್ಯನೇ ಇಲ್ಲ. ನೇಕಾರ ಅದು ನೇಯುವಾಗ ಅವನು ಎನರ್ಜಿ ಹಾಕ್ತಾ ಇರ್ತಾನೆ, ಮಾರ್ನಿಂಗ್ ಅವರ್ಸ್ ಎನರ್ಜಿ ಲೆವೆಲ್ ಬೇರೆ ಇರುತ್ತೆ, ಈವ್ನಿಂಗ್ ಅವರ್ಸ್ ಎನರ್ಜಿ ಲೆವೆಲ್ ಬೇರೆ ಇರುತ್ತೆ. ಸೊ ಅವನು ಅದನ್ನು ಈ ಥರ ಲೆಫ್ಟ್ ಇಂದ ರೈಟ್, ರೈಟ್ ಇಂದ ಲೆಫ್ಟ್ ಕೊಡ್ತಾ ಇರುವಾಗ ಅವನು ಅದನ್ನು ಬಡಿತಾನೆ. ಅದು ಬಡಿಯುವಾಗ ಅವನದು ಎನರ್ಜಿ ಲೆವೆಲ್ ಅಲ್ಲೇ ಇಲ್ಲೇ ಅಲ್ಲೇ ಇಲ್ಲೇ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಅದರಿಂದ ಇಂಪರ್ಫೆಕ್ಷನ್ಸ್ ಬರುತ್ತೆ. ಈವನ್ ದಾರದಲ್ಲಿ ಇಂಪರ್ಫೆಕ್ಷನ್ಸ್ ಇರುತ್ತೆ. ಅದೇ ಪವರ್ ಲೂಮಲ್ಲಿ ಆ ಥರ ಇಲ್ಲ, ಇದು ಇದ್ರ ಹಾಗೇನೆ ಇನ್ನೊಂದು, ಇದ್ರ ಹಾಗೇನೆ ಇನ್ನೊಂದು. ಮಾಡಬಹುದು
1: ಒಂದೇ ತರದ ವಿನ್ಯಾಸದ ಸಾವಿರಾರು ಬಟ್ಟೆಗಳನ್ನ ನೋಡಬಹುದು, ವಸ್ತ್ರಗಳನ್ನ ನೋಡಬಹುದು, ಆದ್ರೆ ಅದೇನು ಅತ್ತ ಕೈಮಗ್ಗದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೈಮಗ್ಗ ಮತ್ತು ಯಂತ್ರ ಮಗ್ಗದ ನಡುವೆ ಇರುವ ಪ್ರಮುಖ ವ್ಯತ್ಯಾಸಗಳು ಹೇಳಿದ್ರಿ, ಸಾಮಾನ್ಯ ಗ್ರಾಹಕರು ಅದನ್ನ ಹೇಗೆ ಗ್ರಹಿಸ್ತಾರೆ?
0: ಅದೇ ಇಂಪರ್ಫೆಕ್ಷನ್ಸೇ ಇದ್ರ ಪರ್ಫೆಕ್ಷನ್ ಅಂತ ಹೇಳಿದ್ನಲ್ಲ. ಸೊ ಇದ್ರ ತರ ಇನ್ನೊಂದು ಸಿಗೋದಿಲ್ಲ. ಈಗ ಬುದ್ಧನ ಚಿತ್ರ ಸೀರೆಯಲ್ಲಿ ಅಲ್ಲಲ್ಲಲ್ಲೇ ಆಕಳದ್ದು ಅಲ್ಲಲ್ಲಲ್ಲೇ ನಾವು ನೋಡ್ತಾ ಇರ್ತೀವಿ. ಸ್ವಲ್ಪ ಒಂದ್ರ ಬಾಲ ಇನ್ನೊಂದ್ರ ಹಾಗೆ ಇರೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವ್ನು ಬಡಿಯುವಾಗ ಜಾಸ್ತಿ ಬಡದ ಸ್ವಲ್ಪ ಬಾಲ ಕೆಳಗನೆ ಉಳಿದ್ ಬಿಡುತ್ತೆ. ಸ್ವಲ್ಪ ಶಕ್ತಿ ಕಡಿಮೆ ಹಾಕೋದು, ಜಾಸ್ತಿ ಹಾಕೋದು, ಅದರಲ್ಲಿ ಆ ಇಂಪರ್ಫೆಕ್ಷನ್ಸ್ ಇರುತ್ತೆ.
1: ಮೇಡಮ್, ನಮ್ಮ ದೇಶ ಭಿನ್ನತೆಯಲ್ಲಿ ಏಕತೆಯನ್ನ ಸಾರುವಂತಹ ದೇಶ. ದೇಶದ ರಾಷ್ಟ್ರಗಳಲ್ಲಿ ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ಪ್ರತ್ಯೇಕತೆ ಇದೆ. ನಮ್ಮ ದೇಶದ ವಿವಿಧ ರಾಜ್ಯಗಳ ಕೈಮಗ್ಗಗಳ ಕುರಿತು ನೀವೇನು ಹೇಳ್ತೀರಾ?
0: ನಾರ್ತ್ ಇಂದ ಸೌತ್, ಈಸ್ಟ್ ಇಂದ ವೆಸ್ಟ್ ಅಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅದರ ಒಂದು ವಿಶಿಷ್ಟತೆ, ಅದರದೊಂದು ಮಹಿಮೆ ಇದೆ. ಈಗ ನಮ್ಮ ಕಡೆಯಿಂದಾನೇ ಶುರು ಮಾಡ್ಬೇಕಂದ್ರೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ನೋಡಿದ್ರೆ ಇಕ್ಕತ್ ಪೋಚಂಪಲ್ಲಿ ನಮ್ಮ ಸಿದ್ಧ

0: ಪೇಟ್ ಸ್ಯಾರೀಸ್
1: ಹ್ಮ್
0: ಇವೆಲ್ಲ ತುಂಬಾ ಜಿಐ ಟ್ಯಾಗ್ಡ್ ಇದೆ, ಜಾಗ್ರಫಿಕಲ್ ಇಂಡಿಕೇಶನ್ ಏನಿದೆ ಆ ಲೆವೆಲ್ಲೇ ಆ ಮಟ್ಟಕ್ಕಿರೋ ಪ್ರಾಡಕ್ಟ್ಸ್ ಇವು. ಇದೇ ತರ ಈಗ ಮಹಾರಾಷ್ಟ್ರಕ್ಕೆ ಹೋದ್ರೆ ಪೈಠಣಿ ಸ್ಯಾರೀಸ್ ಅಂತ ಫೇಮಸ್ ಇದೆ, ಅದೇ ಬೆಂಗಾಲ್ಗೆ ಹೋದ್ರೆ ಜಾಮ್ದನಿ ಸೀರೆ ಅಂತ ಗೊತ್ತಾಗುತ್ತೆ, ಮಧ್ಯಪ್ರದೇಶದಲ್ಲಿ ಚಂದೇರಿ ಅಂತ ಹೇಳ್ತೀವಿ, ಮಹೇಶ್ವರಿ ಅಂತ ಹೇಳ್ತೀವಿ ಆ ಸ್ಯಾರೀಸ್. ಬನಾರಸ್, ಬನಾರಸ್ ಹುಚ್ಚು ಎಷ್ಟೊಂದು ವ್ಯಾಪಕ ಅಂದ್ರೆ ಅದು ಪ್ರಪಂಚದಾದ್ಯಂತ ಅದರ ಹೆಸರಿದೆ, ಕಂಚಿ ಬನಾರಸ್ ಅಂತ ಹೇಳುವಾಗ. ಈಗ ಯುಪಿಯಲ್ಲಿ ಬನಾರಸಿ ಸಿಲ್ಕ್ ಸ್ಯಾರೀಸ್ ಹೇಳ್ತೀವಿ, ಕಂಚಿ ತಮಿಳ್ನಾಡು ಬಂದ ತಕ್ಷಣ ಇದು ಕಂಚಿ ಸೀರೆಗಳು, ಇವೆಲ್ಲ ಆ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ವಾತಾವರಣಕ್ಕೆ ಕಲರ್ಸ್ ಆಗಲಿ ಕ್ವಾಲಿಟಿ ಆಗಲಿ ಪರಂಪರೆಯನ್ನು ತಮ್ಮೊಡನೆ ಜೋಡಿಸುತ್ತಾ ಬಂದಿರುವ ಈ ಒಂದು ಪ್ರಾಡಕ್ಟ್ಸ್ ಆಗಿವೆ.
2: ಪರಿಸರ ಸ್ನೇಹಿ ಉಡುಪುಗಳಿಗೆ ಬೇಡಿಕೆ ಹೆಚ್ಚುತ್ತಿರುವ ಇದ್ದ ಸಂದರ್ಭದಲ್ಲಿ ಕೈಮಗ್ಗ ಕ್ಷೇತ್ರಕ್ಕೆ ದೊರೆಯುತ್ತಿರುವ ಹೊಸ ಅವಕಾಶಗಳೇನು, ಅಥವಾ ಪರಿಸರ ಸ್ನೇಹಿ ಉತ್ಪನ್ನಗಳ ಬಗ್ಗೆ ಇಂದು ಹೆಚ್ಚು ಚರ್ಚೆ ಆಗ್ತಾ ಇದೆ, ಅದರ ಬಗ್ಗೆ ನೀವೇನು ಹೇಳ್ತೀರಿ?
0: ವೆನ್ ಇಟ್ ಕಮ್ಸ್ ಟು ಎನ್ವಿರಾನ್ಮೆಂಟ್, ಇಲ್ಲಿ ನಾವು ಪವರ್ ಯೂಸ್ ಮಾಡ್ತಾ ಇಲ್ಲ, ಸೊ ಇಟ್ ಈಸ್ ಗ್ರೀನ್ ಎನರ್ಜಿ ಅಂತ ಹೇಳ್ಬೋದು. ಏನೇನು ನ್ಯಾಚುರಲ್ ಫೈಬರ್ಸ್ ಇದೆ, ಕಾಟನ್ ಇರ್ಬೋದು, ಸಿಲ್ಕ್ ಇರ್ಬೋದು, ಅದರಿಂದಾನೇ ನಾವು ಬಟ್ಟೆಗಳನ್ನು ತಯಾರಿಸ್ತಾ ಇದ್ದೀವಿ, ಸೊ ಇಟ್ ಈಸ್ ಅಗೇನ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಈಗ ಅದೇ ಪಾಲಿಯೆಸ್ಟರ್ ಅಂತ ಹೇಳಿದರೆ ನಾವು ಪರಿಸರಕ್ಕೆ ಹಾನಿಕಾರವಾದ ಒಂದು ಕೆಮಿಕಲ್ನಿಂದ ಉತ್ಪತ್ತಿ ಮಾಡ್ತೀವಿ, ಸೊ ದಟ್ ಈಸ್ ನಾಟ್ ಗ್ರೀನ್ ಎನರ್ಜಿ. ಕಾರ್ಬನ್ ಫುಟ್ ಪ್ರಿಂಟ್ಸ್ ಅಂತ ಜಾಸ್ತಿ ಬಿಡ್ತೀವಿ ಪವರ್ ಲೂಮ್ ಅಂಡ್ ಸಿಂಥೆಟಿಕ್, ಅದೇ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ನೋ ಕಾರ್ಬನ್ ಫುಟ್ ಪ್ರಿಂಟ್ಸ್ ಆರ್ ಲೆಫ್ಟ್ ಬಿಹೈಂಡ್ ಅಂತ ಹೇಳ್ಬೋದು.
2: ಮೇಡಮ್, ಇದು ಫಾಸ್ಟ್ ಯುಗ, ಫಾಸ್ಟ್ ಫ್ಯಾಷನ್ ಕಾಲ, ಅದರಲ್ಲಿ ಹ್ಯಾಂಡ್ಲೂಮ್ ತನ್ನ ಸ್ಥಾನ ಹೇಗೆ ಉಳಿಸ್ಕೊಳ್ತಾ ಇದೆ ಅಂತೀರಿ?
0: ಹ್ಯಾಂಡ್ಲೂಮ್ ಇಟ್ ಈಸ್ ಸೆಲ್ಫ್ ಸಸ್ಟೈನಿಂಗ್ ಸೆಕ್ಟರ್ ತರ ಇದೆ ಆಲ್ರೆಡಿ. ಇದು ಹ್ಯಾಂಡ್ಲೂಮ್ ಬಟ್ಟೆಯನ್ನು ಈ ಜನರೇಷನ್ಗೆ ತಕ್ಕಂತೆ ವಿನ್ಯಾಸಗಳನ್ನು ಮಾರ್ಪಾಡು ಮಾಡಬೇಕು. ಅದರಲ್ಲಿ ಸ್ವಲ್ಪ ಟ್ರೆಂಡ್ ಜಾಸ್ತಿ ಹೆವಿ ಆಗಿರೋದು ಯೂತ್ಗೆ ಇಷ್ಟ ಆಗೋದಿಲ್ಲ, ಸೊ ಲೈಟ್ ವೇಟ್ ಫ್ಯಾಬ್ರಿಕ್ಸ್ ಅಂತ ಮಾಡ್ಕೋಬಹುದು, ಆ ತರ ಫೈನರ್ ಫ್ಯಾಬ್ರಿಕ್ಸ್, ಲೈಟ್ ವೇಟ್ ಫ್ಯಾಬ್ರಿಕ್ಸ್ ಅದನ್ನೆಲ್ಲ ಮಾಡಿಕೊಂಡು ಈ ಜನರೇಷನ್ಗೆ ಸೂಟ್ ಆಗೋ ತರ ನಮ್ಮ ವಿನ್ಯಾಸವನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಸಸ್ಟೈನೇಬಲ್ ಆಗಿರ್ತೀವಿ.
2: ಮೇಡಮ್, ಮಹಿಳೆಯರು ಮತ್ತು ಯುವಜನರಿಗೆ ಕೈಮಗ್ಗ ಅಥವಾ ಜವಳಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿ ಜೀವನ ನಡೆಸಲು ಯಾವ ರೀತಿಯಾದಂತಹ ಅವಕಾಶಗಳು ಈ ಸದ್ಯದಲ್ಲಿ ಇವೆ ಅಂತ?
0: ಸುಮಾರು 35 ಲಕ್ಷ ಜನರು ನೇಕಾರರು ಇದು ಹ್ಯಾಂಡ್ಲೂಮ್ ಅಲ್ಲಿ ಇದ್ದಾರೆ. ಸೊ ಹ್ಯಾಂಡ್ಲೂಮ್ ಕೈಮಗ್ಗಗಳನ್ನು ಆಪರೇಟ್ ಮಾಡೋ ಸುಮಾರು 35 ಲಕ್ಷ ನೇಕಾರರಲ್ಲಿ ಆಲ್ಮೋಸ್ಟ್ 70% ಆಫ್ ದಾಟ್ ಅಂದ್ರೆ 22-25 ಲಕ್ಷ ಹೆಣ್ಮಕ್ಳೇ ಇರೋದು ಅದರಲ್ಲಿ. ಸೊ ಇದು ಹೆಣ್ಮಕ್ಳಿಗೆ ಒಂದು ಜಾಗರೂಕ ಒಂದು ನಿದರ್ಶನವಾಗಿ ಇದೆ. ಅಂಡ್ ಯೂತ್ ಅಂಡ್ ಮಹಿಳೆಯರು ಇದನ್ನ ಕನೆಕ್ಟ್ ಆಗ್ತಾನೆ ಇದ್ದಾರೆ, ಅದು ನೋಡ್ಬೇಕು, ಇದನ್ನ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅಂತ. ಮತ್ತೆ ನಾವು ಈ ನೇಯ್ಗೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದು ಸಾವಿರಾರು ವರ್ಷಗಳಿಂದಾನೇ ಬಂದಿದೆ. ಮಹಿಳೆಯರು ಮನೆಯಲ್ಲೇ ಮಗ್ಗವನ್ನು ಆಪರೇಟ್ ಮಾಡ್ತಾ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಇತ್ತ ಮನೆ ಕೆಲಸ ನೋಡುತ್ತಾ ಇತ್ತ ಈ ಉದ್ಯಮದ ಹತ್ರ ತಮ್ಮನ್ನು ಅಳವಡಿಸಿಕೊಂಡು ಹೊಟ್ಟೆ ಬಟ್ಟೆ ಎಲ್ಲ ನೋಡಿಕೊಂಡು ಬಂದಿರೋ ಮಹಿಳೆಯರಿದ್ದಾರೆ. ಸೊ ಇದು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಹೊಸದೇನಲ್ಲ, ಈ ಕೈಮಗ್ಗದ
2: ಕ್ಷೇತ್ರದಲ್ಲಿ ಮುಂಚಿನಿಂದ ಇದೆ ಅಂತ ಹೇಳ್ತೀನಿ. ಮೇಡಮ್, ಈ ಕೈಮಗ್ಗ ಅಥವಾ ನೇಕಾರರು ಕೇವಲ ನಮ್ಮ ಪರಂಪರೆಯನ್ನ ಉಳಿಸದೆ ಉದ್ಯಮದ ಅವಕಾಶಗಳನ್ನು ನೀಡುವ ಕ್ಷೇತ್ರವನ್ನಾಗಿ ರೂಪಿಸಲು ಇನ್ನು ಏನಾದರೂ ಯೋಚನೆಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತಂತ ಹೇಳ್ತೀರಾ?
0: ಹೌದು, ಈಗ ಆಲ್ರೆಡಿ ಸರ್ಕಾರಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕಾಗಿ ತುಂಬಾನೇ ದುಡಿತಾ ಇವೆ. ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಅಂಡ್ ಹ್ಯಾಂಡ್ಕ್ರಾಫ್ಟ್ ಕಮಿಷನ್ನು ಇದರ ಸಲುವಾಗಿ ತುಂಬಾನೇ ತಮ್ಮ ಎಫರ್ಟ್ಸ್ ಹಾಕ್ತಾ ಇದೆ. ಮತ್ತೆ ವಿವಿಧ ಸ್ಕೀಮ್ಸ್ಗಳಿವೆ ಸರ್ಕಾರದಿಂದ, ಸಬ್ಸಿಡೈಸ್ ಲೋನ್ಸ್ ಕೊಡೋದಾಗ್ಲಿ, ಇವನ್ ಅವ್ರಿಗೆ ಒಂದು ಮಾರ್ಕೆಟ್ ನಿರೂಪಣೆ ಮಾಡಿಕೊಟ್ಟಿದೆ. ಬಿಕಾಸ್ ಪ್ರೊಡಕ್ಷನ್ ಮಾಡೋ ಅಷ್ಟು ಕೆಪಾಸಿಟಿ ಡೆವಲಪ್ ಮಾಡಿ ಕೊಟ್ಟಾಗ ಅದು ಪ್ರೊಡಕ್ಟ್ಗೆ ಡಿಮ್ಯಾಂಡ್ ಬರೋ ತರ ನೋಡ್ಕೊಳ್ಳೋದು ಥ್ರೂ ಅಡ್ವರ್ಟೈಸ್ಮೆಂಟ್, ಅದು ಕೂಡ ಗೌರ್ಮೆಂಟ್ ನೋಡ್ತಾ ಇದೆ. ಅದು ಅಲ್ಲದೆ ಅದರದ್ದು ಡಿಮ್ಯಾಂಡ್ ಹೆಚ್ಚಾಗಿ ಸಪ್ಲೈ ಅಲ್ಲಿಂದ ಆಗಿರೋ ತರ ಎಲ್ಲ ಗೌರ್ಮೆಂಟ್ ಹ್ಯಾಸ್ ಮೇಡ್ ಟೂ ಮೆನಿ ಟೂ ಗುಡ್ ಸ್ಕೀಮ್.
2: ಈ ಕೈಮಗ್ಗ ಉಳಿಸುವಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳಿದ್ರಿ. ಸಾಮಾಜಿಕ ಜಾಲತಾಣಗಳಲ್ಲಿ ಮಾರಾಟಗಳು ಜಾಸ್ತಿ ಆಗ್ತಾ ಇವೆ, ಅಂತ ಸಮಯದಲ್ಲಿ ಆನ್ಲೈನ್ ಮಾರಾಟದಲ್ಲಿ ಕೈಮಗ್ಗದ ನೇಕಾರರ ಉತ್ಪನ್ನಗಳನ್ನ ಜನರಿಗೆ ತಲುಪಿಸಬೇಕಾದ್ರೆ ಯಾವ ತರದ ಉಪಾಯಗಳನ್ನು ಹುಡಬೇಕು ಅಂತ ಹೇಳ್ತೀವಿ?
0: ಆನ್ಲೈನ್ ಮಾಧ್ಯಮತ್ರು ನಾವು ಇದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದಾಗ್ಲಿ ಸಪ್ಲೈ ಮಾಡೋದಾಗ್ಲಿ ಮಾಡಬಹುದು. ಯಾಕಂದ್ರೆ ಈ ಹಾಟ್ ಅಂತ ಒಂದು ದೇರ್ ಇಸ್ ಎ ಆನ್ಲೈನ್ ಪ್ಲಾಟ್ಫಾರ್ಮ್, ಈವನ್ ATDC ಇಂದ ಮಾಡಿರೋ ಪ್ರಾಡಕ್ಟ್ಸ್ಗೆ ನಾವು ವಿ ಗಿವ್ ಎ ಪ್ಲಾಟ್ಫಾರ್ಮ್ ಫಾರ್ ಸೆಲ್ಲಿಂಗ್ ದೋಸ್ ಪ್ರಾಡಕ್ಟ್ಸ್. ಕೈಯಿಂದ ಮಾಡಿರೋ ಯಾವುದೇ ಪ್ರಾಡಕ್ಟ್ ಆಗಲಿ ಅಲ್ಲೇ ನಾವು ಶೋಕೇಸ್ ಮಾಡ್ತೀವಿ, ನಮ್ಮ ಸ್ಟೂಡೆಂಟ್ಸ್ ಇಂದ ಮಾಡಿರೋ ಪ್ರಾಡಕ್ಟ್ಸ್ ಅನ್ನ ಅಲ್ಲಿ ಶೋಕೇಸ್ ಮಾಡಿ ಅದು ಮಾರಾಟ ಆಗೋ ತರ ನಾವು ನೋಡ್ಕೊತಾ ಇದ್ದೀವಿ. ಅಂಡರ್ ವೇರಿಯಸ್ CSR ಸ್ಕೀಮ್ ನಮಗೆ ಅದು ಪ್ಲಾಟ್ಫಾರ್ಮ್ ಸಿಗುತ್ತೆ.
2: ವಿಸ್ತಾರವಾಗಿ ಹೇಳ್ತಾ ಇದ್ದೀರಾ ಅಂದ್ರೆ ಉತ್ಪನ್ನಗಳನ್ನ ತಯಾರಿಸುವುದೇ ಅಲ್ಲ, ಅಂದ್ರೆ ನೇಕಾರರು ತಮ್ಮ ಕೈಮಗ್ಗದಿಂದ ಉತ್ಪನ್ನಗಳನ್ನು ತಯಾರಿಸುವುದು ಎಷ್ಟು ಮುಖ್ಯವೋ ಅದರ ಮಾರಾಟವೂ ಅಷ್ಟೇ ಮುಖ್ಯ. ಯಾಕಂದ್ರೆ ನೀವು ಒಂದು ಮಾತು ಹೇಳಿದ್ರಿ, ಹೊಟ್ಟೆಪಾಡು ಅಂತ ಹೇಳಿ. ಹೊಟ್ಟೆಪಾಡು ನಡಿಬೇಕು ಅಂದರೆ ಅವ್ರದ್ದು ತಮ್ಮ ಉತ್ಪನ್ನಗಳನ್ನು ಮಾರ್ಕೆಟ್ವರೆಗೆ ತಲುಪಿಸ್ಬೇಕು, ಮಾರ್ಕೆಟಿಗೆ ತಲುಪಿಸಿದ ಅದರಲ್ಲೇ ಜನರ ಹತ್ರ ಹೋಗ್ಬೇಕದು, ಅದು ಸರಿಯಾದ ರೀತಿಯಲ್ಲಿ.

0: ಯಾವ ಥರದ್ದು ಅಲ್ಲಿ ಲೋಪದೋಷಗಳು ಆಗಬಾರ್ದು, ಅಂದರೆ ನಡುವಿನ ಜನರು ಅದನ್ನು ತಿನ್ನುವ ಹಾಗೆ ಆಗಬಾರ್ದು, ಅಂಥ ಸಮಯದಲ್ಲಿ ಏನಾದರೂ ದೋಷಗಳು ಜರುಗುತ್ತವೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ?
1: ಅದು ಆಗುತ್ತೆ, ಯಾಕಂದರೆ ಸಿಸ್ಟಮಲ್ಲಿ ಅದು ಆಗ್ತಾನೆ ಬಂದಿದೆ. ಮೆಲ್ಲ ಮೆಲ್ಲಗೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅವ್ರು ಮಾಡ್ತಾ ಇರೋದು ಜೆನ್ಯೂನ್ ಎಫರ್ಟ್ಸ್ ಆಗ್ತಾ ಇದ್ದಾರೆ. ಈಗ ನೇಕಾರರ ಮಕ್ಕಳಿಗೆ ಅಂತಾನೆ ಅವರು ಇನ್ಸ್ಟಿಟ್ಯೂಟ್ಸ್ ಓಪನ್ ಮಾಡಿ, ಹ್ಯಾಂಡ್ಲೂಮ್ ಟೆಕ್ನಾಲಜಿ ರಿಲೇಟೆಡ್ ಇನ್ಸ್ಟಿಟ್ಯೂಟ್ಸ್ ಓಪನ್ ಮಾಡಿ, ಅವ್ರ ಮಕ್ಕಳಿಗೆ ಫೀ ಕನ್ಸೆಷನ್ ಕೊಟ್ಟು, ಸ್ಕಾಲರ್ಶಿಪ್ ಬರೋ ಹಾಗೆ ಮಾಡಿ, ಅವ್ರ ಸಲುವಾಗಿ ಅವರು ಟ್ರೈನಿಂಗ್ ಕೊಟ್ಟು, ಆ ಟ್ರೈನಿಂಗ್ ಪೀರಿಯಡಲ್ಲಿ ಅವರಿಗೆ ಸ್ಟೈಪೆಂಡ್ ಕೊಟ್ಟು, ಇಷ್ಟೊಂದು ಅನುಕೂಲ ಮಾಡಿ, ಅವರು ಒಂದು ಡಿಗ್ರಿ ಡಿಪ್ಲೊಮಾ ಮಾಡಿ ಅದು ಅಲ್ಲಿಗೆ ಕಟ್ ಆಗದೆ ಪರಂಪರಾಗತವಾಗಿ ಅವರು ವಿವರ್ಸ್ ನೇಕಾರರ ಫ್ಯಾಮಿಲಿ ಮತ್ತೆ ಅಲ್ಲಿ ನೇಕಾರ ಹುಟ್ಟಿ ಬರಲಿ, ಈ ಪ್ರಾಡಕ್ಟ್ ಸಾಯದೇ ಇರುವ ಹಾಗೆ ಇದಕ್ಕೊಂದು ಜೀವವನ್ನು ತುಂಬುತ್ತಾ ಜೀವವನ್ನು ಕೊಡುತ್ತಾ ಇವರು ಸಾಕ್ತಾ ನಡೀತಾ ಇದೆ. ಅಲ್ಲೂ ಇಲ್ಲೂ ಏಜೆಂಟ್ಸ್ ಇರ್ಬೋದು, ಬಟ್ ಇದರಲ್ಲಿ ಜಾಸ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಾಡಕ್ಟನ್ನು ಆ ಟ್ಯಾಗಿಂದ ಏನು ನಾವು ಮಾರಾಟ ಇಡ್ತೀವಿ, ಆ ಟ್ಯಾಗ್ ಇಟ್ ಸೆಲ್ಫ್ ಹೇಳುತ್ತೆ ನಮಗೆ ಇದರದ್ದು ಇಷ್ಟೊಂದು ಕಾಸ್ಟ್ ಇರುತ್ತೆ, ಇದಕ್ಕಿಂತ ಹೆಚ್ಚಿಗೆ ಅಂತೂ ಹೋಗೋಕೆ ಸಾಧ್ಯವೇ ಇಲ್ಲ ಅಂತ.
0: ಮೇಡಮ್, ಈ ರಾಷ್ಟ್ರೀಯ ಕೈಮಗ್ಗದ ದಿನದ ಅಂಗವಾಗಿ ನೀವು ಸಮಸ್ತ ಗ್ರಾಹಕರಿಗೆ, ಪ್ರತಿಯೊಬ್ಬರು ಗ್ರಾಹಕರೇ, ಒಂದಿಲ್ಲ ಒಂದು ಬಟ್ಟೆನ ಕೊಂಡ್ಕೊಳ್ತಾ ಇರ್ತೀವಿ, ಒಂದಿಲ್ಲ ಒಂದು ವಸ್ತ್ರವನ್ನು ಮನೆಗೆ ತರ್ತಾನೆ ಇರ್ತೀವಿ ಪ್ರತಿದಿನ, ಗ್ರಾಹಕರಿಗೆ ಹೇಳುವ ಮಾತುಗಳೇನು?

0: ಮುಂತೆ ಕುಣಿಯಬೇಕು. ಸೊ ನಾವು ಇಲ್ಲಿ ಕೈಮಗ್ಗ, ಹ್ಯಾಂಡ್ಲೂಮು ಇದರಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡುತ್ತಾ, ವಿನ್ಯಾಸಗಳಲ್ಲಿ ಚೇಂಜಸ್ ತರುತ್ತಾ, ನಮ್ಮ ಯುತ್ಗೆ ನಾವು ಕನೆಕ್ಟ್ ಆಗುತ್ತಾ ಮಾಡಿದರೆ, ನಾವು ಕನೆಕ್ಟ್ ಆಗಲೇಬೇಕು, ಇದನ್ನು ಬಿಟ್ಟುಕೊಡೋ ಥರ ಇಲ್ಲ, ಇದು ನಮ್ಮ ಪರಂಪರೆ, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಜೀವಾಳ, ಇದರ ಸಲುವಾಗಿ ನಾವು ದುಡಿಬೇಕು, ಇದು ಮೇಲ್ ಬರೋ ಹಾಗೆ ತಲತರಾಂತರ ನಡೆಯೋ ಹಾಗೆ ನಾವು ನೋಡ್ಕೋಬೇಕು, ಇದು ಎಂಕರೇಜ್ ಮಾಡಿ, ಯೂಸ್ ಮಾಡಿ, ಉಟ್ಕೊಳ್ಳಿ, ಉಡುಗೊರೆಯಾಗಿ ಕೊಡಿ. ಲೆಟ್ಸ್ ಆಲ್ ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಡೇ ಸೆಲೆಬ್ರೇಷನ್.
1: ಅದಕ್ಕೆ ಒಂದು ಮಾತು ಹೇಳ್ತಾರೆ, ಯಾಕಂದ್ರೆ ನಿಂತ ಜಾಗದಲ್ಲಿ ಸಮ್ಮಾನ ಸಿಗದಾಗ ಬೇರೆ ಕಡೆ ಸಿಗಲ್ಲ. ನಮ್ಮ ವಸ್ತುವನ್ನು ನಾವು ಮುಂಚೆ ಗೌರವಿಸೋದು ಕಲಬೇಕು,
0: ಖಂಡಿತ
1: ಉಪಯೋಗಿಸೋದು ಕಲಿಬೇಕು, ನಂತರ ಅದು ದೇಶ ವಿದೇಶಗಳಿಗೆ ವಿಸ್ತಾರ ಆಗುತ್ತೆ. ಮೇಡಮ್, ಗ್ರಾಹಕರಿಗೆ ಕಿವಿಮಾತು ಹೇಳಿದ್ರಿ, ಮತ್ತೆ ನೇಕಾರರಿಗೆ ಕೈಮಗ್ಗಕಾರರಿಗೆ ನೀವೇನು ಕಿವಿಮಾತು ಹೇಳ್ತೀರಿ?
0: ನೋಡ್ರಪ್ಪ, ನಾವೆಲ್ಲ ನಿಮ್ ಜೊಡಿಗಿದ್ದೀವಿ, ನೀವು ಹಾಕ್ರಿ, ಪರಿಶ್ರಮ ಮಾಡ್ರಿ, ಏನಿದ್ರು ಸರ್ಕಾರ ನಿಮ್ ಕೈ ಹಿಡ್ಕೊಂಡು ನಿಮಗೆ ಮುಂದುವರ್ಸೋ ಕಾರ್ಯಕ್ರಮ ಸರ್ಕಾರ ಆಲ್ರೆಡಿ ಹಮ್ಮಿಕೊಂಡಿದೆ. ಸೊ ಯು ಡೋಂಟ್ ಹೆಸಿಟೇಟ್, ಇನ್ನೂ ಏನಾದರೂ ಸವಲತ್ತು ಬೇಕಂದ್ರೆ ಅದು ಕೂಡ ಸರ್ಕಾರಕ್ಕೆ ಮೊರೆ ಹೋದ್ರೆ ಅದು ಅವ್ರು ಮಾಡೋಕೆ ರೆಡಿ ಇದ್ದಾರೆ, ಸಿದ್ಧವಾಗಿದ್ದಾರೆ. ಸೊ ನೀವು ಮುನ್ನಡೀರಿ, ನಾವು ಕೈ ಹಿಡಿಯೋಕೆ ಆಸರೆಯಾಗಿ ಸರ್ಕಾರ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ.
1: ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್. ಸಾಕಷ್ಟು ವಿಷಯಗಳ ಬಗ್ಗೆ ಇಂದು ಕೈಮಗ್ಗದ ಬಗ್ಗೆ, ನೇಕಾರರ ಬಗ್ಗೆ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಅಮೂಲ್ಯ ಸಮಯ ನಮಗೆ ಕೊಟ್ಟು ನಮ್ಮ ಸ್ಟುಡಿಯೋಸ್ಗೆ ಬಂದು ಭಾಳಷ್ಟು ಮಾಹಿತಿಯನ್ನು ಒದಗಿಸಿದ್ರಿ. ಥ್ಯಾಂಕ್ಸ್.
0: ಧನ್ಯವಾದಗಳು ಮೇಡಮ್.
2: ಶ್ರೋತೃಗಳೇ, ಇಲ್ಲಿಯವರೆಗೆ ರಾಷ್ಟ್ರೀಯ ಕೈಮಗ್ಗ ಕುರಿತಾಗಿ ವಿಶೇಷ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಸಂದರ್ಶನವನ್ನು ನೀಡಿದವರು ವಿಜಯಲಕ್ಷ್ಮಿ ಬಸವ, ಸಂದರ್ಶನ ನಡೆಸಿಕೊಟ್ಟವರು ಪರಿಮಳ ಜೋಶಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ.

ಸ್ನೇಹಿತರೆ, ಆಗಸ್ಟ್ 8 ಅಂದರೆ ನಾಡಿದ್ದು ಭಾರತದ ಸ್ವಾತಂತ್ರ್ಯದ ಹೋರಾಟದ ಇತಿಹಾಸದಲ್ಲಿ 1942 ಆಗಸ್ಟ್ 8 ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದ ದಿನ. ಇದೇ ದಿನ ಮುಂಬೈನ ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಆಡಳಿತದ ವಿರುದ್ಧ ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ತೊಲಗಿ ಎಂಬ ಐತಿಹಾಸಿಕ ಚಳುವಳಿಗೆ ಕರೆ ನೀಡಿದರು. ಈ ಚಳುವಳಿಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಚೈತನ್ಯ ತುಂಬಿದ ಮಹತ್ವದ ಘಟ್ಟವಾಗಿದೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ದೇಶದ ಜನತೆಗೆ ಮಾಡು ಇಲ್ಲವೇ ಮಡಿ, ಡೂ